nalaga oyo nyame ote ase ye mase nyankopon so ala ji se wo ti amia ba bia wo bia na twebe wo radi no na sori e wo radi ote ase fa ni onyo kase ma sa nyankopon wa wa chi ye no nkwa